0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಭಕ್ತಿ ಕುಸುಮಾಂಜಲಿ ಭಕ್ತಿ ಸಂಗೀತದ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಕಾರ್ಯಕ್ರಮದ ಪ್ರಾರಂಭಕ್ಕೆ ಕೆಜಿ ಕನಕಲಕ್ಷ್ಮಿ ಅವರು ಹಾಡಿರುವ ಮಹಿಪತಿದಾಸರ ಒಂದು ರಚನೆ, ಸ್ವಾನಂದನ ಸುಖ ಏನೆಂದು ಹೇಳಲಿ.
2: ಡಿಯರ್ ಲಿಸ್ನರ್ಸ್, ವೆಲ್ಕಮ್ ಟುಡೇಸ್ ಡಿವೋಷನಲ್ ಪ್ರೋಗ್ರಾಂ. ಲೆಟ್ ಅಸ್ ಬಿಗಿನ್ ವಿತ್ ದ ಕಂಪೋಸಿಷನ್ ಆಫ್ ಮಹಿಪತಿದಾಸ ರೆಂಡರ್ಡ್ ಬೈ ಕೆಜಿ ಕನಕಲಕ್ಷ್ಮಿ. ಸ್ವಾನಂದದ ಸುಖ ಏನೆಂದು ಹೇಳಲಿ.

0: ಕಲ್ಯಾಣಂ ತುಳಸಿ ಕಲ್ಯಾಣಂ ಪುರಂದರದಾಸರ ರಚನೆ ಇದು. ವಿದ್ಯಾಭೂಷಣ ಹಾಡಿದ್ದಾರೆ.
1: ನೌ ಡಾಕ್ಟರ್ ವಿದ್ಯಾಭೂಷಣ ಪ್ರೆಸೆಂಟಿಂಗ್ ಅ ಕಂಪೋಸಿಷನ್ ಆಫ್ ಪುರಂದರದಾಸ, ಕಲ್ಯಾಣಂ ತುಳಸಿ ಕಲ್ಯಾಣಂ.

0: ಮಡಕೆಯ ಮಾಡುವಡೆ ಮಣ್ಣೇ ಮೊದಲು. ಬಸವಣ್ಣನವರ ವಚನವಿದು. ಪಿ ರಮಾ ಹಾಡಿದ್ದಾರೆ.
1: ಮಡಕೆಯ ಮಾಡುವಡೆ ಮಣ್ಣೇ ಮೊದಲು. ಅ ಕಾಂಪೋಸಿಷನ್ ಆಫ್ ಬಸವಣ್ಣ, ಪ್ರೆಸೆಂಟೆಡ್ ಬೈ ಪಿ ರಮಾ.

0: ತುಂಬಿದುದು ತುಳುಕದು ನೋಡ. ಅಕ್ಕಮಹಾದೇವಿಯವರ ಮತ್ತೊಂದು ವಚನ ಸಿದ್ದರಾಮ ಜಂಬಲದಿನ್ನಿ ಹಾಡಿದ್ದಾರೆ.
1: ನೌ ಲೆಟ್ ಅಸ್ ಲಿಸನ್ ಟು ಸಿದ್ದರಾಮ ಜಂಬಲದಿನ್ನಿ ಆ ಕಂಪೋಸಿಷನ್ ಆಫ್ ಅಕ್ಕಮಹಾದೇವಿ ತುಂಬಿದುದು ತುಳುಕದು ನೋಡ.

0: ಕಂಗಳು ತುಂಬಿದ ಬಳಿಕ ಬಸವೇಶ್ವರರ ಮತ್ತೊಂದು ವಚನ ಶಿವಮೊಗ್ಗ ವೇಣುಗೋಪಾಲ್ ಹಾಡಿದ್ದಾರೆ.
1: ಕಂಗಳು ತುಂಬಿದ ಬಳಿಕ, ಅ ಕಾಂಪೋಸಿಷನ್ ಆಫ್ ಬಸವೇಶ್ವರ ರೆಂಡರ್ಡ್ ಬೈ ಶಿವಮೊಗ್ಗ ವೇಣುಗೋಪಾಲನ್.

0: ನಮು ಪಾರ್ವತಿ ವ್ಯಾಸರಾಯರ ರಚನೆ ಇದು, ವೃಂದಗಾನದಲ್ಲಿದೆ.
1: ನೌ ಅ ಕಾಂಪೋಸಿಷನ್ ಆಫ್ ವ್ಯಾಸರಾಯ ಸಂಗೀನ್ ಕೋರಸ್ ನಮೋ ಪಾರ್ವತಿ.

0: ಕಂಡು ಕಂಡು ನೀಯನ್ನ ಪುರಂದರದಾಸರ ಮತ್ತೊಂದು ರಚನೆ ಎಂಎಸ್ ಶೀಲಾ ಹಾಡಿದ್ದಾರೆ.
1: ಎಂಎಸ್ ಶೀಲಾ ಪ್ರೆಸೆಂಟಿಂಗ್ ಕಂಡು ಕಂಡು ನೀಯನ್ನ ರಿಟನ್ ಬೈ ಪುರಂದರದಾಸ.

0: ತನು ಮನ ಧನವೆಂಬುದು ಬಸವೇಶ್ವರರ ವಚನ. ಡಿ ಕುಮಾರದಾಸ್ ಅವರ ದನಿಯಲ್ಲಿ.
1: ಡಿ ಕುಮಾರದಾಸ್ ಪ್ರೆಸೆಂಟಿಂಗ್ ಅ ಕಂಪೋಸಿಷನ್ ಆಫ್ ಬಸವೇಶ್ವರ, ತನು ಮನ ಧನವೆಂಬುದು.

0: ಬೆಳಗು ಜಾವದಿ ಬಾರು ಹರಿಯೇ. ವಿಜಯದಾಸರ ರಚನೆ, ಪಿ ರಮಾ ಹಾಗೂ ಆರ್ ಚಂದ್ರಿಕಾ ಹಾಡಿದ್ದಾರೆ.
1: ನೌ ಲೆಟ್ ಅಸ್ ಲಿಸನ್ ಟು ಪಿ ರಮಾ ಅಂಡ್ ಆರ್ ಚಂದ್ರಿಕಾ, ಬೆಳಗು ಜಾವದಿ ಬಾರೋ ಹರಿಯೇ, ರಿಟನ್ ಬೈ ವಿಜಯ.

0: ಭಕ್ತಿ ಕುಸುಮಾಂಜಲಿ ಭಕ್ತಿಗೀತೆಗಳನ್ನು ಇದುವರೆಗೆ ಕೇಳುತ್ತಿದ್ದೀರಿ. ಈ ಭಕ್ತಿ ಸಂಗೀತದ ಕಾರ್ಯಕ್ರಮ 24/7ಗಾಗಿ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
1: ಡಿಯರ್ ಲಿಸ್ನರ್ಸ್, ದಿಸ್ ಇಸ್ ಟುಡೇಸ್ ಡಿವೋಷನಲ್ ಮ್ಯೂಸಿಕ್. ದಿಸ್ ಪ್ರೋಗ್ರಾಂ ವಾಸ್ ಕಾಂಟ್ರಿಬ್ಯೂಟೆಡ್ ಬೈ ಆಕಾಶವಾಣಿ ಬೆಂಗಳೂರು, ಎನಿಟೈಮ್ ಇಂಡಿಯನ್ ಮ್ಯೂಸಿಕ್.

0: ಇದು ಆಕಾಶವಾಣಿ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್. ಅಮೃತ ಗುರುಕುಲ ಸಂಗೀತ ಪಾಠ ಹೇಳಿಕೊಡುತ್ತಿದ್ದಾರೆ ಬಿಆರ್ ಗೀತಾ. ಭಾಗವಹಿಸುವ ವಿದ್ಯಾರ್ಥಿನಿ ಅನುಪಮಾ ಎಸ್.
1: ನಮಸ್ಕಾರ ಮೇಡಮ್.
2: ನಮಸ್ಕಾರ ಅನುಪಮ, ಕೂತ್ಕೊಳ್ಳಿ. ಹಿಂದಿನ ತರಗತಿಯಲ್ಲಿ ಲಂಬೋದರಮವಲಂಬೆ ವಾಸುದೇವಾಚಾರ್ಯರ ಕೃತಿ ರೂಪಕತಾಳದಲ್ಲಿ ಕಾಂಬೋಜಿ ರಾಗದಲ್ಲಿ ಇದನ್ನು ಪಾಠ ಮಾಡ್ತಾ ಇದ್ದೀನಲ್ವಾ?
1: ಹೌದು ಮೇಡಮ್.
2: ಪಲ್ಲವಿ ಮತ್ತು ಅನುಪಲ್ಲವಿ ಎರಡನ್ನೂ ಹೇಳ್ಕೊಟ್ಟಿದ್ದೀನಿ, ಅರ್ಥ ಆಗಿದೆಯಾ ನಿಮಗೆ?
1: ಅರ್ಥ ಆಗಿದೆ ಮೇಡಮ್.
2: ಅಲ್ವಾ, ಏನಾದರೂ ಅರ್ಥ ಆಗಿಲ್ಲ ಅಂದರೆ ಹೇಳ್ಕೊಡ್ತೀನಿ. ಇವಾಗ ಆರೋಹಣಾರೋಹಣ ಹಾಡಿಕೊಂಡು ಎಲ್ಲ ಸಂಗತಿಗಳನ್ನು ಎರಡೆರಡು ಸಲ ಹಾಡ್ಕೊಂಡು ಬನ್ನಿ.

0: ಚೆನ್ನಾಗಿ ಅಭ್ಯಾಸ ಮಾಡಿದ್ದೀರಾ.
1: ಆಯಿತು ಮೇಡಮ್.
0: ಇವಾಗ ಚರಣ. ಚರಣದ ಶುದ್ಧ ಸಾಹಿತ್ಯ ಸುರಭೂಸುರ ಸಂಸೇವಿತ ಚರಣ ಮಘ ವಿದೂರಂ.
1: ಸುರಭೂಸುರ ಸಂಸೇವಿತ ಚರಣ ಮಘ
0: ವಿದೂರಂ ಶರಣಾಗತ ಮಂದಾರಂ ಶರಣಾಗತ ಮಂದಾರಂ ಕರುಣಾಸಾಗರಂ
1: ಕರುಣಾಸಾಗರಂ
0: ಹರಿಣಾಂಕ ಗರ್ವಹರಂ
1: ಹರಿಣಾಂಕ ಗರ್ವಹರಂ
0: ಧೀರಂ
1: ಧೀರಂ
0: ಗುಹಸೋದರಂ
1: ಧೀರಂ ಗುಹಸೋದರಂ
0: ವರಪಾಶಾಂಕುಶಧರಂ
1: ವರಪಾಶಾಂಕುಶಧರಂ
0: ವಾಸುದೇವ ಭಕ್ತವರಂ
1: ವಾಸುದೇವ ಭಕ್ತವರಂ.
0: ಹಾಂ,

ಅದು ಬರುತ್ತೆ ಎರಡನೇ ಸಂಕ್ತಿನಲ್ಲಿ. ಮೊದಲನೇ ಹಾಡು ಈಗ ದಸ ಡಿ ದ ಪನಿ ದ ಪ ಮ ಗ ಮ ಪ ಮ ಲ ಪ

0: ಇಲ್ಲಿ ತನಕ ಚೆನ್ನಾಗಿ ಅಭ್ಯಾಸ ಮಾಡಿ.
1: ಆಯ್ತು ಮೇಡಮ್,
0: ಮುಂದಿನ ತರಗತಿಯಲ್ಲಿ ಮುಂದೆ ಕೇಳ್ಕೊಡ್ತೀನಿ.
1: ಆಯ್ತು ಮೇಡಮ್, ನಮಸ್ಕಾರ.
0: ನಮಸ್ಕಾರಮ್ಮ.
2: ಇದುವರೆಗೂ ಅಮೃತ ಗುರುಕುಲ ಸಂಗೀತ ಪಾಠ ಕೇಳಿದಿರಿ. ಹೇಳಿಕೊಟ್ಟವರು ಬಿಆರ್ ಗೀತಾ, ಭಾಗವಹಿಸಿದ ವಿದ್ಯಾರ್ಥಿನಿ ಅನುಪಮಾ ಎಸ್. ಅಮೃತ ಗುರುಕುಲ ಸಂಗೀತ ಪಾಠ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಅಕ್ಕ ಮಹಾದೇವಿ ಹಿರೇಮಠ್ ಅವರ ವಯಲಿನ್ ವಾದನ ಕೇಳುವಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಾಥ್ ಡಾಕ್ಟರ್ ರಾಚಯ್ಯ ಹಿರೇಮಠ್. ಮೊದಲಿಗೆ ರಾಗ್ ಬಸಂತ್ ಮುಖಾರಿ.
1: ಯು ಆರ್ ಲಿಸ್ನಿಂಗ್ ಟು ವಯಲಿನ್ ರಿಸೈಟಲ್ ಬೈ ಶ್ರೀಮತಿ ಅಕ್ಕ ಮಹಾದೇವಿ ಹಿರೇಮಠ್. She is accompanied on tabla by Dr. Rachaya Hiremath. Listen to Hindustani violin recital by Shrimati Akka Mahadevi Hiremath. Rag Basant Mukhari.

0: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಅಕ್ಕ ಮಹಾದೇವಿ ಹಿರೇಮಠ್ ಅವರ ವಯೋಲಿನ್ ವಾದನ ಕೇಳುತ್ತಿರುವಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಾಥ್ ಡಾಕ್ಟರ್ ರಾಚಯ್ಯ ಹಿರೇಮಠ್. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಇನ್ನೀಗ ರಾಗ್ ಹೇಮಂತ್.
1: ಕಂಟಿನ್ಯೂಯಿಂಗ್ ದಿ ಕಾನ್ಸರ್ಟ್ ನೌ ಲಿಸನ್ ಟು ರಾಗ್ ಹೇಮಂತ್.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಅಕ್ಕ ಮಹಾದೇವಿ ಹಿರೇಮಠ್ ಅವರ ವಯಲಿನ್ ವಾದನ ಕೇಳಿದಿರಿ. ಪಕ್ಕವಾದ್ಯ ಸಹಕಾರ ನೀಡಿದವರು ತಬಲಾ ಡಾಕ್ಟರ್ ರಾಚಯ್ಯ ಹಿರೇಮಠ್. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ವಯಲಿನ್ ರಿಸೈಟಲ್ ಬೈ ಶ್ರೀಮತಿ ಅಕ್ಕ ಮಹಾದೇವಿ ಹಿರೇಮಠ್. She was accompanied on tabla by Dr. Rachaya Hiremath. This program was contributed by Akashavani Dharwad, Anytime Indian Music.

ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್. ಆತ್ಮೀಯರೇ, ಇವತ್ತಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಅರುಂಧತಿ ಕೃಷ್ಣ ಅವರ ಹಾಡುಗಾರಿಕೆಯನ್ನು ಕೇಳೋಣ. ಪಕ್ಕವಾದ್ಯದಲ್ಲಿ ವಯೋಲಿನ್ ಸಹಕಾರ ದೀಪಕ್ ಕೆ ಮೂರ್ತಿ, ಮೃದಂಗ ಎಂ ಗುರುರಾಜ್. ಮೊದಲು ಶಂಕರಿ ನೀವೇ, ಬೇಗಡೆ ರಾಗ ರೂಪಕ ತಾಳದಲ್ಲಿ ಸುಬ್ಬರಾಯ ಶಾಸ್ತ್ರಿಗಳ ರಚನೆ. ವೆಲ್ಕಮ್ ಟು ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಂ. ಡಿಯರ್ ಲಿಸ್ನರ್ಸ್, ಇನ್ ದ ಪ್ರೋಗ್ರಾಂ ಆಫ್ ಇಂಡಿಯನ್ ಕ್ಲಾಸಿಕಲ್ ಮ್ಯೂಸಿಕ್ ಟುಡೇ ವಿ ಬ್ರಿಂಗ್ ಯು ಅ ವೋಕಲ್ ರಿಸೈಟಲ್ ಬೈ ಅರುಂಧತಿ ಕೃಷ್ಣ. ಶಿ ಈಸ್ ಅಕಂಪನೀಡ್ ಆನ್ ದ ವಯೋಲಿನ್ ಬೈ ದೀಪಕ್ ಕೆ ಮೂರ್ತಿ ಆಂಡ್ ಆನ್ ದ ಮೃದಂಗಂ ಬೈ ಎಂ ಗುರುರಾಜ್. ಇನ್ ದ ಬಿಗಿನಿಂಗ್ ಅರುಂಧತಿ ಕೃಷ್ಣ ಪ್ರೆಸೆಂಟ್ಸ್ ಶಂಕರಿ ನೀವೇ ಇನ್ ಬೇಗಡೆ ರಾಗ ಕಂಪೋಸ್ಡ್ ಬೈ ಸುಬ್ರಾಯ ಶಾಸ್ತ್ರಿ ಸೆಟ್ ಟು ರೂಪಕ ತಾಳ.

ಸುಬ್ರಾಯ ಶಾಸ್ತ್ರಿಗಳ ರಚನೆಯನ್ನು ಕೇಳಿದಿರಿ ಬೇಗಡೆ ರಾಗದಲ್ಲಿ. ಈಗ ಕೇಳೋಣ ಮರಿವೇರೆ ದಿಕ್ಕೆವ್ವರು. ಇದು ಲತಾಂಗಿ ರಾಗದ ರಚನೆ. ಖಂಡಚಾಪು ತಾಳದಲ್ಲಿ ನಿಬದ್ಧವಾಗಿದೆ ಪಟ್ನಂ ಸುಬ್ರಹ್ಮಣ್ಯ ಅಯ್ಯರ್ ಅವರ ಕೃತಿ. ಕಂಟಿನ್ಯೂಯಿಂಗ್ ದ ಕನ್ಸರ್ಟ್ ಅರುಂಧತಿ ಕೃಷ್ಣ ವಿಲ್ ನೌ ಪ್ರೆಸೆಂಟ್ ಮರಿವೇರೆ ದಿಕ್ಕೆವ್ವರು. ದಿಸ್ ಇಸ್ ಅ ಕಾಂಪೋಸಿಷನ್ ಆಫ್ ಪಟ್ನಂ ಸುಬ್ರಹ್ಮಣ್ಯ ಅಯ್ಯರ್ ಸೆಟ್ ಇನ್ ಲತಾಂಗಿ ರಾಗ ಅಂಡ್ ಖಂಡಚಾಪು ತಾಳ.

ಅರುಂಧತಿ ಕೃಷ್ಣ ಅವರ ಹಾಡುಗಾರಿಕೆಯನ್ನು ಕೇಳುತ್ತಿದ್ದೀರಿ. ಪಕ್ಕವಾದ್ಯದಲ್ಲಿ ವಯಲಿನ್ ದೀಪಕ್ ಕೆ ಮೂರ್ತಿ, ಮೃದಂಗ ಎಂ ಗುರುರಾಜ್. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಈಗ ಕೇಳೋಣ ಸಾರಸದಳ ನಯನ, ಕಮಾಚರಾಗ ಚತುರಶ್ರ ಝಂಪೆ ತಾಳ. ಇದು ಮುತ್ತುಸ್ವಾಮಿ ದೀಕ್ಷಿತರ ರಚನೆ. ಡಿಯರ್ ಲಿಸ್ನರ್ಸ್, ಯು ಆರ್ ಲಿಸ್ನಿಂಗ್ ಟು ಅ ವೋಕಲ್ ರಿಸೈಟಲ್ ಬೈ ಅರುಂಧತಿ ಕೃಷ್ಣ. ಶಿ ಈಸ್ ಅಕಂಪನೀಡ್ ಆನ್ ದ ವಯಲಿನ್ ಬೈ ದೀಪಕ್ ಕೆ ಮೂರ್ತಿ ಆಂಡ್ ಆನ್ ದ ಮೃದಂಗಂ ಬೈ ಎಂ ಗುರುರಾಜ್. ಕಂಟಿನ್ಯೂಯಿಂಗ್ ದ ಕನ್ಸರ್ಟ್ ವಿ ವಿಲ್ ಲಿಸನ್ ಸಾರಸದಳ ನಯನ ಇನ್ ಕಮಾಚರಾಗ, ಕಂಪೋಸ್ಡ್ ಬೈ ಮುತ್ತುಸ್ವಾಮಿ ದೀಕ್ಷಿತರ್, ಸೆಟ್ ಟು ಚತುರಶ್ರ ಝಂಪೆ ತಾಳ.

ಆದಿತಿ ಕೃಷ್ಣ ಅವರು ಪ್ರಸ್ತುತಪಡಿಸುತ್ತಿದ್ದಾರೆ. ಕರಹರ ಪ್ರಿಯ ರಾಗ ಆದಿತಾಳದಲ್ಲಿ ತ್ಯಾಗರಾಜರ ರಚನೆ ರಾಮನೀಯಡ. ಯು ಆರ್ ಲಿಸ್ನಿಂಗ್ ಟು ಅ ವೋಕಲ್ ರಿಸೈಟಲ್ ಬೈ ಅರುಂಧತಿ ಕೃಷ್ಣ. ಅರುಂಧತಿ ಕೃಷ್ಣ ಕನ್ಕ್ಲೂಡ್ಸ್ ಹರ್ ರಿಸೈಟಲ್ ವಿತ್ ಅ ಕಾಂಪೋಸಿಷನ್ ಆಫ್ ತ್ಯಾಗರಾಜ ರಾಮನೀಯಡ. ಕರಹರ ಪ್ರಿಯ ರಾಗ ಸೆಟ್ ಟು ಆದಿತಾಳ.

0: ಇದುವರೆಗೆ ಅರುಂಧತಿ ಕೃಷ್ಣ ಅವರ ಹಾಡುಗಾರಿಕೆ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ವಯಲಿನ್ ಸಹಕಾರ ನೀಡಿದವರು ದೀಪಕ್ ಕೆಮೂರ್ತಿ, ಮೃದಂಗ ನುಡಿಸಿದವರು ಎಂ ಗುರುರಾಜ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಡಿಯರ್ ಲಿಸ್ನರ್ಸ್, ಯು ಆರ್ ಲಿಸ್ನಿಂಗ್ ಟು ಅ ವೋಕಲ್ ರಿಸೈಟಲ್ ಬೈ ಅರುಂಧತಿ ಕೃಷ್ಣ. ಶಿ ವಾಸ್ ಅಕಂಪನೀಡ್ ಆನ್ ದ ವಯಲಿನ್ ಬೈ ದೀಪಕ್ ಕೆ ಮೂರ್ತಿ ಅಂಡ್ ಆನ್ ದ ಮೃದಂಗಂ ಬೈ ಎಂ ಗುರುರಾಜ್. ದಿಸ್ ಪ್ರೋಗ್ರಾಂ ಈಸ್ ಅ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಬೆಂಗಳೂರು.
1: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ, ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಉಸ್ತಾದ್ ಗುಲಾಂ ಮುಸ್ತಫಾ ಖಾನ್ ಅವರ ಗಾಯನ ಕೇಳುವಿರಿ. ರಾಗ್ ರಾಗೇಶ್ರೀ ಕೌನ್ಸ್, ಖಯಾಲ್ ವಿಲಂಬಿತ್ ಏಕ್ತಾಲ್ ಏರಿ ಬಿರಮೂರಾ, ಧೃತ್ತೇನ್ ತಾಲ್ ಸುಂದರ ಬಲ್ಮಾ.
2: ಲಿಸನ್ ಟು ಹಿಂದೂಸ್ತಾನಿ ವೋಕಲ್ ರಿಸೈಟಲ್ ಬೈ ಉಸ್ತಾದ್ ಗುಲಾಂ ಮುಸ್ತಫಾ ಖಾನ್. ರಾಗ್ ರಾಗೇಶ್ರೀ ಕೌನ್ಸ್, ಖ್ಯಾಲ್ ವಿಲಂಬಿತ್ ಏಕ್ತಾಲ್ ಏರಿ ಬೀರಾ ಮೋರಾ, ಧೃತ್ ತೀನ್ತಾಲ್ ಸುಂದರ ಬಲಮಾ.

0: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಉಸ್ತಾದ್ ಗುಲಾಂ ಮುಸ್ತಫಾ ಖಾನ್ ಅವರ ಗಾಯನ ಕೇಳುತ್ತಿರುವಿರಿ. ಪಕ್ಕವಾದ್ಯದಲ್ಲಿ ತಬಲ ಶರೀಫ್ ಅಹಮದ್ ಖಾನ್, ಹಾರ್ಮೋನಿಯಂ ಮಶ್ಕೂರ್ ಹುಸೇನ್, ಸಾರಂಗಿ ಶಬೀರ್ ಹುಸೇನ್. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಇನ್ನೀಗ ರಾಗ್ ಶುದ್ಧ ಸಾರಂಗ್, ಖಯಾಲ್ ವಿಲಂಬಿತ್ ಏಕ್ತಾಲ್ ತೂ ಕರೀಂ ರಹೀಂ, ಧೃತ್ತೇನ್ ತಾಲ್ ಸುಗನ ಬಿಚಾರೆ.
1: He is accompanied on tabla by Sharaf Ahmed Khan, harmonium by Mashkur Hussain, sarangi by Shabir Hussain. Continuing the concert, now listen to Rag Shuddh Sarang. Khyal Vilambit Ektal, Tu Karim Rahim, Dhrit Tintal, Sugama Bichar Hai.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಉಸ್ತಾದ್ ಗುಲಾಂ ಮುಸ್ತಫಾ ಖಾನ್ ಅವರ ಗಾಯನ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಹಕಾರ ನೀಡಿದವರು ಶರೀಫ್ ಅಹಮದ್ ಖಾನ್, ಹಾರ್ಮೋನಿಯಂ ಮಶ್ಕೂರ್ ಹುಸೇನ್ ಹಾಗೂ ಸಾರಂಗಿ ಶಬೀರ್ ಹುಸೇನ್. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: You are listening to vocal recital by Ustad Ghulam Mustafa Khan. He was accompanied on tabla by Shri Sharaf Ahmed Khan, harmonium by Shri Mashkur Hussain, sarangi by Shri Shabbir Hussain. This program was contributed by Akashwani Dharwad, Anytime Indian Music.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಇಂದು ವೆಂಗಸಂದ್ರ ಬಿಟಿ ಗೋಪಾಲ್ ಮತ್ತು ಸಂಗಡಿಗರಿಂದ ನಾದಸ್ವರವಾದನವನ್ನು ನೀವು ಕೇಳುತ್ತೀರಿ. ಮೊದಲಿಗೆ ಗಜಾನನಯುತಂ ಚಕ್ರವಾಕರಾಗ ಆದಿತಾಳ ಮುತ್ತುಸ್ವಾಮಿ ದೀಕ್ಷಿತರ ಕೃತಿ.
2: Welcome to today's Carnatic Classical Music Program. Dear listeners, in today's program, we present you a Nadaswara recital by Vengasandra B.T. Gopal and Party. Vengasandra B.T. Gopal and Party begins their recital with Gajanana Yutam, set to Chakravakaraga Aditala, a composition of Muthuswami Dikshitar.

0: ಈಗ ಕೇಳಿ ಜಗನ್ಮೋಹಿನಿ ರಾಗ ರೂಪಕತಾಳದಲ್ಲಿ ತ್ಯಾಗರಾಜರ ಕೃತಿ ಶೋಭಿಲ್ಲು ಸಪ್ತಸ್ವರ.
1: ನೌ ಲಿಸನ್ ಟು ಅ ಕಾಂಪೋಸಿಷನ್ ಆಫ್ ತ್ಯಾಗರಾಜ ಸೆಟ್ಟೋ ಜಗನ್ಮೋಹಿನಿ ರಾಗ ರೂಪಕತಾಳ ಶೋಭಿಲ್ಲು ಸಪ್ತಸ್ವರ.

0: ಇನ್ನೀಗ ತ್ಯಾಗರಾಜರ ಮತ್ತೊಂದು ಕೃತಿ ಹಿಂದೊಳರಾಗ ಆದಿತಾಳದಲ್ಲಿದೆ, ಸಾಮಜವರ ಗಮನ.
1: ನೌ ಸಾಮಜವರ ಗಮನ ಸೆಟ್ಟು ಹಿಂದೊಳರಾಗ ಆದಿತಾಳ, ಅ ಕಾಂಪೋಸಿಷನ್ ಆಫ್ ತ್ಯಾಗರಾಜ.

0: ಇನ್ನೀಗ ರಘುವಂಶ ಕದನ ಕುತೂಹಲ ರಾಗ ಆದಿತಾಳ ಪಟ್ನಂ ಸುಬ್ರಹ್ಮಣ್ಯ ಅಯ್ಯರವರ ಕೃತಿ.
1: ನೌ ಲಿಸನ್ ಟು ಅ ಕಾಂಪೋಸಿಷನ್ ಆಫ್ ಪಟ್ನಂ ಸುಬ್ರಹ್ಮಣ್ಯ ಅಯ್ಯ ಸೆಟ್ಟು ಕದನ ಕುತೂಹಲ ರಾಗ ಆದಿತಾಳ ರಘುವಂಶ.

0: ಈ ಹೊತ್ತಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವೆಂಗಸಂದ್ರ ಬಿಟಿ ಗೋಪಾಲ್ ಮತ್ತು ಸಂಗಡಿಗರಿಂದ ನಾದಸ್ವರ ವಾದನವನ್ನು ಕೇಳುತ್ತಿರುವಿರಿ. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಈಗ ಕೇಳಿ ಆಡಮೋಡಿಗಲದ ಚಾರುಕೇಶಿರಾಗ ಆದಿತಾಳ ತ್ಯಾಗರಾಜರ ಕೃತಿ.
1: ಡಿಯರ್ ಲಿಸ್ನರ್ಸ್, ಯು ಆರ್ ಲಿಸ್ನಿಂಗ್ ಟು ಅನಾದಸ್ವರ ರಿಸೈಟಲ್ ಬೈ ವೆಂಗಸಂದ್ರ ಬಿಟಿ ಗೋಪಾಲ್ ಅಂಡ್ ಪಾರ್ಟಿ. ಕಂಟಿನ್ಯೂಯಿಂಗ್ ದ ಪ್ರೋಗ್ರಾಮ್, ಲಿಸನ್ ಟು ಅ ಕಾಂಪೋಸಿಷನ್ ಆಫ್ ತ್ಯಾಗರಾಜ ಸೆಟ್ ಟು ಚಾರುಕೇಶಿರಾಗ ಆದಿತಾಳ ಆಡಮೋಡಿಗಲದ.

0: ಇನ್ನೀಗ ವ್ಯಾಸರಾಯರ ಒಂದು ದೇವರ ನಾಮ ಯಮುನಾ ಕಲ್ಯಾಣಿ ರಾಗ ಮಿಶ್ರ ಛಾಪು ತಾಳದಲ್ಲಿದೆ. ಕೃಷ್ಣಾನಿ
1: ನಾವ್ ಕೃಷ್ಣಾನಿ ಸೆಟ್ಟು ಯಮುನಾ ಕಲ್ಯಾಣಿ ರಾಗ ಮಿಶ್ರ ಛಾಪು ತಾಳ ಅ ಕಾಂಪೋಸಿಷನ್ ಆಫ್ ವ್ಯಾಸರಾಯ.

0: ಈಗ ಕೇಳಿ ಭಾಗ್ಯದ ಲಕ್ಷ್ಮೀಬಾರಮ್ಮ. ಮಧ್ಯಮಾವತಿ ರಾಗ ಆದಿತಾಳದಲ್ಲಿದೆ, ಪುರಂದರದಾಸರ ರಚನೆ.
1: ವೆಂಗಸಂದ್ರ ಬಿಟಿ ಗೋಪಾಲ್ ಅಂಡ್ ಪಾರ್ಟಿ ಕನ್ಕ್ಲೂಡ್ಸ್ ದ ರಿಸೈಟಲ್ ವಿತ್ ಭಾಗ್ಯದ ಲಕ್ಷ್ಮೀಬಾರಮ್ಮ. ಸೆಟ್ಟು ಮಧ್ಯಮಾವತಿ ರಾಗ ಆದಿತಾಳ, ಅ ಕಾಂಪೋಸಿಷನ್ ಆಫ್ ಪುರಂದರದಾಸ.

0: ಇದುವರೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವೆಂಗಸಂದ್ರ ಬಿಟಿ ಗೋಪಾಲ್ ಮತ್ತು ಸಂಗಡಿಗರಿಂದ ನಾದಸ್ವರವಾದನವನ್ನು ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ.
1: ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಂ ಯು ವೆರ್ ಲಿಸ್ನಿಂಗ್ ಟು ನಾದಸ್ವರ ರಿಸೈಟಲ್ ಬೈ ವೆಂಗಸಂದ್ರ ಬಿಟಿ ಗೋಪಾಲ್ ಅಂಡ್ ಪಾರ್ಟಿ. This Carnatic Classical Music Program is a contribution of Akashvani Bengaluru Anytime Indian Music.